ಸಲೋಕ್ ದೀನ ದರ್ದುಖ ಪಂಜನ ಘಟಘಟನಾಥ ಅನಾಥ ಶರಣ ತುಮಾರಿ ಆಯೋ ನಾನಕ್ ಹೇ ಪ್ರಭು ಸಾತ್ ಅಷ್ಟಪದಿ ಜಯ ಮಾತ್ ಪಿತಾ ಸುತ ಮೀತ ನ ಪಾಯಿ ಮನೋಹ ನಾಮ ತೇರಾ ಸಂಗ ಸಹಾಯ ಜಯ ಮಹಾಭಯಾನ್ ದೂತ ಜಮ ದಲ ತಹ ಕೇವಲ ನಾಮ ಸಂಗ ತೇರಾ ಚಲ ಜಯ ಮುಷ್ಕಲ ಹೋವೆ ಅತ ಪಾರಿ ಹರ ಕೋ ನಾಮ ಖಿನ ಮಾಹೆ ಉದಾರಿ ಅನಕ ಪುನಃ ಚರಣ ಕರ್ತ ನಹಿ ತರ ಹರ ಕೋ ನಾಮ ಕೋಟ ಪಾಪರ ಹರ ಗುರುಮುಖ ನಾಮ ಜಪೋ ಮನ ಮೇರೇ ನಾನಕ ಭಾವ ಸೂಕ ನೇರೇ ಸಕಲ ಸೃಷ್ಟ ಕೋ ರಾಜಾ ದುಖಿಯಾ ಹರ ಕಾ ನಾಮ ಜಪತ ಹೋಯ ಸುಖಿಯಾ ಲಾ ಕರೋರಿ ಬಂದ ನಾ ಪರ ಹರ ಕಾ ನಾಮ ಜಪತ ನಿಸ್ತರ ಅನಕ ಮಾಯಾ ರಂಗ ತಿಖ ನಾ ಬುಝಾವೈ ಹರ ಕಾ ನಾಮ ಜಪತ ಅಗಾವೈ ಜೇ ಮಾರ್ಗ ಏ ಜಾತ ಅಕೇಲಾ ತ ಹರ ನಾಮ ಸಂಗ ಹೋತ ಸುಹೇಲಾ ಐಸಾ ನಾಮ ಮನ ಸದಾ ಧ್ಯಾಯೈ ನಾನಕ ಗುರುಮುಖ ಪರಮಗತ ಪಾಯೈ ಶೂಟತ ನಹಿ ಕೋಟ ಲಖ ಬಾಹಿ ನಾಮ ಜಪತ ಪಾರ ಪರಾಹಿ ಅನಕ ಬಿಗಂಜಾಯ ಸಂಗಾರೇ ಹರ ಕಾ ನಾಮ ತತ್ಕಾಲ ಉದಾರೈ

ಅಷ್ಟಪದಿ ಸಾಂತ ಸಂ ಅಂತರ್ ಪ್ರಭುಠಾ ನಾಂ ಪ್ರಭು ಕಾಲಾಗಾ ಮೀಠಾ ಸಕಲ ಸಮಗ್ರಿ ಏಕಸಗಾಠ ಮಾಹೇ ಅನಗ್ರಂಗನಾ ದೃಷ್ಟಾ ಹೇ ನಾಂ ನಿಧ ಅಮೃತ ಪ್ರಭು ಕಾ ನಾಂ ದೇಹಿ ಮೇಸಗಾ ವಿಶ್ರಾಮ ಸ್ವನ್ ಸಮಾಧ ಅನತ ರಾಧ ಕಹನ ಜಯ ಚರ್ಜ ಸ್ಮಾದ ತಿನ್ ದೇಖ್ಯಾ ಜಾವಿ ದಿಖಾಯ ನಾಂತ ಜನ ಸೋಜಿ ಪಾಯ ಸ್ವಂತರ ಬಾಹರ ಅನಂತ ಕಟ್ಕಡ ವ್ಯಾ ಬ್ರಹಯಾ ಭಗವಂತ ತರ್ಮಯಾಗಾಶ ಭಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ ಬಂಧನ ಪರ್ವತ ಪಾರ ಬ್ರಹ್ಮ ಜಯಸಿ ಆಗ್ಯಾ ತಯಸಾ ಕರ್ಮ